ದೀಪಾಲೋ ಮಂಡಲ ಕಂಡ ಅವ್ರ ಪಂಡಾಂಡ ಜೇರು ಜಿತ್ತದ ಕಾಣಿ ಸೇತ ಸೋಮತ ಜಾಣೆ ನಾನಕ ಸಮಾಲಿ ಸಮನ ಜಿನ್ ಕರ್ತಾ ಕರ್ಣ ಕಿಯ ಚಿಂತಾ ಪಿ ಕರ್ಣಿ ತಾ